ಭೋ ನಮೋ ನಮಗೆ ಶುಕೃಭ್ಯೋ ಧನ್ವಕೃಭ್ಯಶ್ಚ ಭೋ ನಮೋ ನಮೋ ಮೃಗಯುಭ್ಯ ಶ್ವನಿಭ್ಯಶ್ಚ ಭೋ ನಮೋ ನಮಃ ಶ್ವಭ್ಯಶ್ಚ

ಪ್ರತಿಷತ್ ಉತ್ತಿಷ್ಠ ತಮಾ ಸ್ವಪ್ತ ಉತ್ತಿಷ್ಠ ತಮಾ ಸ್ವಪ್ತ ಅಗ್ನಿಮಿಚ್ಛಧ್ವಂ ಭಾರತ ಅಗ್ನಿಮಿಚ್ಛಧ್ವಂ ಭಾರತ ರಾಜ್ಞ ಸೋಮಸ್ಯ ತೃಪ್ತ ಸಹ ರಾಜ್ಞ ಸೋಮಸ್ಯ ತೃಪ್ತ